0: ನಂಗ್ಬಾರ್ಜಿ ಲಹಾಯ್ ಹೆಲು ಟಿಬಿ ಮತ್ತೆ ಟ್ಯೂಬರ್ಕಲೋಸಿಸ್ ಅಕೇಸೋ ಸೈಟೋಮೆಗಾಲೋ ವೈರಸ್ ಅಕೇಸೋ ಜುಂಗ್ ಜುಂಗ್ ಬ್ಯಾಕ್ಟೀರಿಯಾ ಅಕೇಸೋ ಪೆನ್ ಫುಕೇಸೋ ಟಾಕ್ಸೋ ಪ್ಲಾಸ್ಮೋಸಿಸ್ ಕ್ರಿಪ್ಟೋಕೋಕೋಸಿಸ್ ಲಪೆನ್ ಕಪೋಸಿಸ್ ಸರ್ಕೋಮಾ ಮತ್ತೆ ಅರೆಂಗ್ ಅಕ್ಯಾನ್ಸರ್ ನೋನ್ ಹಾಟ್ಸ್ಕಿನ್ಸ್ ಲಿಂಫೋಮಾ ಮತ್ತೆ ಅವಿ ಅಕ್ಯಾನ್ಸರ್ ಅಕೇಸೋ ಲಹೇತಾ ಲಾಂಗ್ ಥೆಕ್ ಪುಥೋತ್ ಚೆಧಾ ನಾಮ ಥು ಲೋನಾಂಗ್ ತಾಂಗ್ ತೆ ಲಬಾಂಗ್ಸೋ ಏಡ್ಸ್ ಅಕೇಸೋ ಕೋಸೋನ್ ಪೆನ್ಸಿ ಕಚಲೋಂಗ್ ಮಾ ಲಬಾಂಗ್ಸೋ ಏಡ್ಸ್ ಅಕೇಸೋ ಕೆ ಮುನಿದ ಆಕ್ ಅವಿ ಅಲೋಂಗ್ಸಿ ಕೆ ಖಾಯ್ ಪಿನಾಕ್ ಅಪೋಟ್ ಸಿ ಸೆ ಕಚಲಾಂಗ್ ಅಹುಟ್ ಕೆ ಎನಾಂಗ್ ಪ್ರಿಮ್ ಮತ್ತೆ ಸಿರಿಂಜ್ ಇಂಥಿರ್ ಸೆಟ್ ಕಲಿ ಪುಲೋತೆ ಅನುಟ್ ಕಪ್ರೆಕ್ ಏಡ್ಸ್ ಅಕೇಸೋ ಅವಿ ನಂಗ್ದುನ್ ಜುಯಿಪ ಓಕೆ ವೈ ಕಚೆ ಜೋರ್ ಮತ್ತೆ ಪ್ರಾಸ್ಟಿಟ್ಯೂಟ್ ಅತುಮ್ ಪೆನ್ ಮತ್ತೆ ಬಾಂಗ್ ಫು ಕೆ ಓಂಗ್ ಪೆನ್ ಓಕ್ ವಿ ಕಚೆ ಫು ಮತ್ತೆ ಸೆಕ್ಸ್ ಕೆ ಕ್ಲೇಮ್ ಲೋತೆ ಏಡ್ಸ್ ಅಕೇಸೋ ಲಾಂಗ್ ಪೊ ಏಡ್ಸ್ ಕೆ ಲಾಂಗ್ ತಂಗ್ ಆರ್ಲು ಸೊ ಅತುಮ್ ಅಸೋ ಮೊಕಚೆ ಪಿಚು ಮತ್ತೆ ಚುಲಾಂಗ್ ಕಚೆ ಪಿಚು ಅಹುಟ್ ಚುಲಾಂಗ್ ಅಲಾಂಗ್ ಏಚ್ ಐ ವಿ ಅಪಿ ದುನ್ ಥೆಕ್ ವಿ ಕಿ ಜುಮ್ ಹೆಕ್ ಅತುಮ್ ವಿ ಕೆ ಎನ್ ಮತ್ತೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಬಾಂಗ್ ಫು ಅತುಮ್ ತಾ ಏಡ್ಸ್ ಕೆ ದೋ ಅವಿ ಪಿನಾಕ್ ಪುಲೋತೆ ಏಡ್ಸ್ ಲಾಂಗ್ ಪೊ ದ್ರಾಕ್ ಮತ್ತೆ ರಕಿಯ ಹೊರ್ಮು ಕೆ ಚೋ ಮತ್ತೆ ಕಿರಿಮ್ ಅತುಮ್ ಅಕೆ ಓಂ ಕಪಾಂಗ್ ಥೆರ್ ಥೆ ಐಂಗ್ ಪ್ರಿಮ್ ಪೆನ್ಸಿ ಕಚಿಪುಮ್ ಲಸೋನ್ ಪೆನ್ ಹೆಲೋ ಏಡ್ಸ್ ಅಕೇಸು ಕೆಲೋಂಗ್ ನೇಲೋ ಏಡ್ಸ್ ಅಕೇಸು ಕೆಲೋಂಗ್ ಇ ಎ ಅಸಾಯ್ ಲಹಾಯ್ ಹೆಲೋ ಕೆಚೋ ರಾಪ್ ಕಿಜುನ್ ರಾಪ್ ಪೆನ್ ಕೆ ಲೋಂಗ್ ಇ ಎ ಚಿತಿಮ್ ಕೆ ಚೆಕ್ ಪೆನ್ ಕೆ ಲೋಂಗ್ ಇ ಎಬಾಂ ಕಚೆಪೆ ಫೋ ಚಟ್ ಲಪೆನ್ ಕಾರ್ ಉ ಹೇ ಹುಯ್ ಅಸಾಯ್ ಪೆನ್ ಚಟ್ ಕೆ ಏಡ್ಸ್ ಅಕೇಸು ಲೋಂಗ್ ಇ ಎ ಪೆ ರಿ ತಾವೆಲ್ ಕಚೆಪಚಾಯ್ ಚಟ್ ಕೆ ಲಾಂಗ್ ಇ ಎ ಬರ್ಪಿ ಬರ್ಸೋ ಕಚಿ ತಿಯದಿಮ್ ಲಾಂಗ್ ಕಚಿಂಗ್ಲು ಲಹೇ ಪೆನ್ ಕೆ ಲಾಂಗ್ ಇ ಎ ಕಿರಿ ಬಲಾಮ್ ಥೆ ಏಡ್ಸ್ ಅಕೇಸು ಅಪುಥಾಕ್ ಅಲಾಮ್ ಥೆ ಇಲಿತುಮ್ ಚಥಾನ್ಡಾಮ್ ಲೋ ಸೆ ಕಚೆ ಲಾಂಗ್ ಲಪೆನ್ ಕೆಸೋ ಕಪಾಂಗ್ ಥೆಕ್ ಅಸಾಯ್ ಏಡ್ಸ್ ಅಕೇಸು ಅಪಾನ್ ಕಪೆ ಮೇಜಿ ಪುರಾ ಕಿ ಸುಂಗ್ ಲೋರ್ ಅದವಾಯ್ ನಾನ್ ಅಮಾತ್ ಕೆ ಅವೆಲಾಂಗ್ ಕಚೆರೆ ಅಂಚಟ್ ಲೋ ಕರ್ಬಿ ಆಂಗ್ಲೋಂಗ್ ಅರ್ಲೋ ಡಿಫು ಮೆಡಿಕಲ್ ಕಾಲೇಜ್ ಅಲಾಂಗ್ ಕೆಲಾಂಗ್ ಪಾಂಗ್ಥೆಕ್ ಮತ್ತೆ ಟೆಸ್ಟಿಂಗ್ ಲಪೆನ್ ಸೆ ಕಚೆಲಾಂಗ್ ಅವರ್ ಸೈ ದೊ ಬೊಕಜನ್ ಸಿ ಎಚ್ ಸಿ ಅಲಾಂಗ್ ತಾ ಏಡ್ಸ್ ಅಕೇಸು ಕಪಾಂಗ್ಥೆಕ್ ಅದಿಮ್ ದೊ ಲಹೇ ಅದಿಮ್ ಅಲಾಂಗ್ ನಂಗ್ಲಿತುಮ್ ಹುಮ್ರಿ ದಾಮ್ ತಮ್ಮೆ ಇಲಿತುಮ್ ಕದೊ ಕವಿತಾ ಓಕ್ ಪ್ರಾನ್ ಮೆಸೆನ್ ಪೆನ್ ನಿಂಗ್ ಅರೋಂಗ್ ನಿಂಗ್ ಅಜೆ ಪೆನ್ ರೆಂಗ್ದೋಗ್ ರೆಂಗ್ ನಿ ಪೆನ್ಸಿ ಕೆದು ಜಿ ನಿಂಹಾಂಗ್ ಲಸಿ ಪೆನಾಂಗಾನ್ ಹಂಫಾಂಗ್ ಅಲಾಂಗ್ ಅಸಾಯ್ ಲಾಂಗ್ನೊ ಅಮುಖಾ ಖಾಮ್ಖೆ ನಂಜಿ ಜಸಮೆತ್ ಓವೆ ಕಿಮಿ ಅತುಮ ಫಾನ್ ಮಾಥಾದಾಮ್ಸಿ ಲಹೆ ಅಸಾಯ್ ದೆಂಗ್ ಪೊನಂಜಿ ನೀಲಿಲಾಮ್ ಥೆ ಪುವಾನ್ಸಿ ಇಂಗ್ತೊನ್ ಕೊಕ್ಲೊ ಕಾರ್ದಮ್
1: ಲಪೋನ ಪೋಣಂಗ್ ಲಿತುಮ್ ಡಾಕ್ಟರ್ ದಿಲೀಪ್ ಕಥಾರ್ ಪೆನ್ ಎಚ್ ಐ ವಿ ಏಡ್ಸ್ ಅಕೇಸು ಅಪುಥೆ ಲಾಮ್ಜಿರ್ ಅರ್ಜುಯಕ್ ಲಾಂಗ್ ಟಾಂಗ್ಲೊ ಲಾಕಿ ಆಕಾಶವಾಣಿ ದಿಫು ನಾನ್ ಸ್ಟುಡಿಯೋ ಘುರಿಯಾ ಪೊರ್ ಪೊರ್ಫಾಯ್ ಕೆಬ್ರಾ ಮಿನಿ ಥೊಂಗ್ ಕೆ ಪ್ಲೆಂಗ್ ಟಾಂಗ್ಲೊ ಲಸಿ ಅದೊನ್ ಥು ಅಸಮೀಸ್ ಲಾಮ್ ಅರ್ಜಾನಲುನ್ ಅಜಮೆಕ್ ಅಂಗ್ಡೆಂಗ್ ಅಲೋಂಗ್ ಕಿಚೆಂಗ್ ಸಿ ಅಗ್ನಿಶಕ್ಸಿ ಲಾಮ್ ಅರ್ಜಾನಲೋಂಗ್ ಪೆನ್ ಜುಬಿನ್ ಗರ್ಡ್ ಕಿಲುನಾಲುನ್ ಅರ್ಜುಯಿಕ್ ಸಿನಾಂಗ್ ಅಲುನಾಲಾಮ್ ಥಿ ಕಾರೋಬಾರ್ ಸೊಕುವೆ ತೊತಾಂಗ್ ತೆ ಅರ್ಜುಯಿಕ್ ಸಿನಾಂಗ್ ಲಬಾಂಗ್ ಸೋಲುನ್.